ಕರಕತ್ತರತರ ಜತ್ತ ತಗ ದುಬಕಿತ ತಗ ಘಾನದ ಧಯತಿಟ ಕಥಾನದ ಧಾನದ ಧರ ಧರ ಧರ ಧರನ್ನ ಕಿಟತಗ ತರನ್ನ ಕಿಟತಗ ಧಾ ಧರ ಧರ ಧರ ಧರನ್ನ ಕಿಟತಗ ತರನ್ನ ಕಿಟತಗ ಧಾ ಧರ ಧರ ಧರ ಧರನ್ನ ಕಿಟತಗ ತರನ್ನ ಕಿಟತಗ ಧಾ ಬಿಜಲಿ ಕಡಕ್ ಪರನ್.